ಮಗವನ್ ಮಗನೋ ಯಾಕ ಸಖಿಯಪ್ಪ ನಮಕ್ಲನ ಮೋಷಿಯಾಗೆ ಯನ್ ಹಕಮೋ ಓವಿನ ಮಾಕ್ತವನ್ ಲವಯ ಹರ ಯ ಹರ.